0: ಸಂಪರ್ಕ ಪ್ರಭಾ ಅತ್ರೆ, ಮಾಣಿಕ್ ವರ್ಮಾ, ವಾಮನರಾವ್ ದೇಶಪಾಂಡೆ, ಬಸವರಾಜ ರಾಜಗುರು, ಯೇ ಸಬ್ ವಹೀದ್ ಖಾನ್ ಕಿ ಪರಂಪರಾ ಸೇ ಆಯೆ ಹೈ.
1: ಜಿ ಜಿ ಜಿ.
0: ಉಸ್ಕೆ ಬಾದ್ ಜೋ ಆಯಾ ಹೈ ತೋ ಹಮಾರಾ ಗಂಗೂಬಾಯಿ ಹನಗಲ್ ಕೆ ಸಾರೇ ಶಿಷ್ಯ,
1: ಹಾಂ ಜಿ,
0: ಉನ್ಕಿ ಬೇಟಿ ಕೃಷ್ಣ ಹನಗಲ್, ಪಂಡಿತ್ ನಾಗನಾಥ್ ವಡೇರ್
1: ಜಿ,
0: ಸುಲ್ಭಾ ನಿರಲ್ಗಿ ಥಿ, ಅಶೋಕ್ ನಾಡಗಿರ್ ಹೈ, ಔರ್ ಮೈ ಡಾಕ್ಟರ್ ಶಕುಂತಲಾ ಭರಣೆ ಉನ್ಕಿ ಶಿಷ್ಯ, ಫಿರೋಜ್ ದಸ್ತೂರ್ ಕೆ ಭಿ ಶಿಷ್ಯ ಹೈ ಅಚ್ಯುತ್ ಅಭ್ಯಂಕರ್,
1: ಹಾಂ ಜಿ,
0: ಸುಧಾ ದೇವೇಕರ್, ಮಿಲಿಂದ ಚಿಕ್ತಾಲ್, ಗಿರೀಶ್ ಸಂಸ್ಗಿರಿ, ಉಷಾ ದೇಶಪಾಂಡೆ
1: ಜಿ,
0: ಔರ್ ಅಬ್ ರಹೇ ಹಮಾರೇ ಮಾಸ್ಟರ್ ಪಂಡಿತ್ ಭೀಮಸೇನ್ ಜೋಶಿ ಕಾ ಶಿಷ್ಯ ಪರಿವಾರ
1: ಜಿ,
0: ಮಾಧವ್ ಗುಡಿ, ಆನಂದ್ ಭಾಟೆ, ಶ್ರೀಕಾಂತ್ ದೇಶಪಾಂಡೆ, ಶ್ರೀನಿವಾಸ್ ಜೋಶಿ, ಉಪೇಂದ್ರ ಭಟ್, ನಾಮ ಕಾ ಲಿಸ್ಟ್ ತೋ ಬಹುತ್ ಬಡಾ ಹೈ
1: ಜಿ.
0: ಆಜಕಲ್ ಕೆ ಗಾಯಕ್ ಮೇ ಕೈವಲ್ಯ ಕುಮಾರ್ ಗುರವ್, ಪಂಡಿತ್ ಜಯತೀರ್ಥ ಮೇ ಉಂಡಿ, ವೋ ತೋ ಆಪ್ಕೋ ಪತಾ ಹೈ. ಆಜ್ ಭಿ ಕಿರಾನಾ ಘರಾನೆ ಕಾ ಜೇ ಸುರ್ ಕಾ ಲಗಾವ್ ಹೈ, ವೋ ಐಸಾ ಹಿ ಹೈ. ಸಬ್ ಘರಾನೋ ಕೆ ಲೋಗ್ ಕಿರಾನಾ ಘರಾನಾ ಕಾ ಸುರ್ ಪಕಡ್ ಕೆ ಹಿ ಆಗೆ ಜಾತೆ ಹೈ.
1: ಅಚ್ಛಾ,
0: ಯೇ ಘರಾನೆ ಕಾ ಸುರ್ ಕಾ ಏಕ್ ಅಲಗ್ ಹಿ
1: ಕ್ಯಾ ಬಾತ್ ಹೈ. ಯೇ ಜೋ ಅನೂಠಿ ಪರಂಪರಾ ಹೈ, हमने नाम भी वैसा ही दिया कि अनुपम परंपरा. तो इस परंपरा के बारे में और विस्तार से हम अगली कड़ियों में सुनेंगे.
0: बहुत सारी चर्चा है
1: जी.
0: और आज तो हमने बहुत बात की है इसके बारे में, लेकिन स्वर क्या है, इसका महत्व क्या है, ये समझने के लिए सुर संगम का एक बहुत ही प्यारा गाना है,
1: आए सुर के पंछी आए.
0: हाँ,
1: आइए सुनते हैं.